ಸಂಘ ಸಂಸ್ಥೆಯಿಂದ ವಿಶ್ವಸಂಸ್ಥೆ ಸಂಘಟನೆಯ ಡಬ್ಲ್ಯೂಡಬ್ಲ್ಯೂಎಫ್ ನೇಪಾಳದ ಸಾಥಿ ಬಿಪಿ ಕೊಯ್ಲಾಲ ಸ್ವಾಸ್ಥ್ಯ ವಿಜ್ಞಾನ ಪ್ರತಿಷ್ಠಾನ ಸಂಘದ ರಕ್ತದಕ್ಷ ಅನುಸಂಧಾನ ಕೇಂದ್ರ ಸಂಘವು ಸಹಕಾರ್ಯಮ ರೋಟರಿ ಇಂಟರ್ನ್ಯಾಷನಲ್ ಎವಂ ರೋಟರಿ ಕ್ಲಬ್ ಕಠ್ಮಂಡು ವಿಶ್ವಭರ ರೋಟರಿ ಹೆಲ್ತ್ ಎವಂ ಪಾರ್ಟ್ನರ್